ತ್ರಿಪುರಾದಿ ತರು ವಿದಿತ ಸಕಲ ಸಂಸಾರ ಕೌಶಿಕ್ ಸುನೋ ವಂದ ಏ ಬಾಲ ಕುಟಿಲ ಕಾಲ ವಸ ನಿಜ ಕುಲ ಘಾಲ ತುಮ ಹಟ ಕಹು ಜೋ ಚಾಹ ಉಬಾರ ಕಹಿ ತಾಪ ಬಲ ರೋಷು ಹಮಾರ ಸೂರ ಸಮದ ಕರನಿ ಕರಹಿ ಕಹಿನ ಜನಾವಹಿ ಆಪ್ ನಿತ್ಯಮಾನ ರಣ ಪಾಯನಿ ಕಾಯನ ಕರಹಿ ಪ್ರಲಾಪ परशु सहित बर नाम तुम्हार कहु सुभाहु न कुल ही प्रशंसी कालहु डरहि न रण रघुवंशी विप्र वंश के असि प्रभुताई अभय होई जो तुमहि डराई सुनि विदु गूढ़ बचन रघुपति के उघरे पटल पर